ಆಚಾರ್ಯ ಕಥಾ ಅಷ್ಟಪದಿ ಸಾಧಕ ಸಂಘ ಮುಖೋಜಲ ಹೋತ ಸಾಧಸಂಗ ಬಲ ಸಗಲೀಕೋತ ಸಾಧಕ ಸಂಘ ಭಟೇ ಅಭಿಮಾನ ಸಾಧಕ ಸಂಘ ಪ್ರಕಟ ಸುಖಿಯಾನ ಸಾಧಕ ಸಂಘ ಭಜೇ ಪ್ರಭರೇರಾ ಸಾಧಸಂಗ ಸಭೋತನ ಬೇರಾ ಸಾಧಕ ಸಂಘ ಭಾಯ ನಾಮ ರತನ ಸಾಧಕ ಸಂಘ ಏಕ ಪ್ರಜತನು ಸಾಧಕಿ ಮಹಿಮಾ ಭರಣೇ ಕೌನ ಪರಾನಿ ನಾನುಗ ಸಾಧಕಿ ಶೋಭಾ ಬ್ರಹ್ಮೇ ಸಮನ್ನಿ ಸಾಧಕ ಸಂಘ ಗೋಚರ್ ಮಿಲಯ ಸಾಧಕ ಸಂಘ ಸದಾ ಪರ್ಫುಲಯ ಸಾಧಕ ಸಂಘ ಆವೇಬ ಸ್ಪಂಚ ಸಾಧಸಂಗ ಅಮೃತರಸ ಪುಂಚ ಸಾಧಸಂಗೇ ಸಬಕಿ ರೇನ್ ಸಾಧಕ ಸಂಘ ಮನೋಹರ ಬಯನ್ ಸಾಧಕ ಸಂಘ ಕಥುಮುತಾಭ ಸಾಧಸಂಗ ಅಸ್ತುತ್ತಮನ ಪಾವಯ ಸಾಧಕ ಸಂಘ ಮಾಯಾತೇಬಿನ್ ಸಾಧಸಂಗ ನಾನಕ ಪ್ರಭ ಸುಪ್ರಸನ್ ಸಾಧಸಂಗ ದುಷ್ಮನ್ ಸಮೇತ ಸಾಧು ಕೈ ಸಂಘ ಮಹಾಪುನೀತ್